ಕಥಾಕಥನಾಯ ರಹಿ ಸಿಗಿತಾ ಸಿಗಿತಾ ಸಿಗಿತಾ ಸಿಗಿತಾ ಸಿಗಿತಾ ಶರಮಾಯ ರಹಿ ಸಾಕೃತಿ ಸಿಂಗ್ ಸಾಕೃತಿ ಸಿಂಗ್ ಸಾ ಮುಸ್ತಾಯ ರಹಿ ಪಲಥಾಯ ರಹಿ.